ಬಾಯ್ ಚಲೋ ಇನ್ನಿ ಹಿಡಿನಿ ಪಿಕ್ಚರ್ ಹಿಂಸಿದ್ರು ಇನ್ನಿ ಹಿಡಿನಿ ಪಿಕ್ಚರ್ ಹಿಂಸಿದ್ರು ಮೋ ರಾಜಾ ಹುಚ್ಚುತ್ತೀನಿ ಬನಿ ತಿವನ ರಾಣಿ ಹುನೆ ಚಕಿ ಖಾಂಬ ಚುಟ್ಟಿ ಕಹಾನಿ ಬನೌಲ ಪ್ರಿನ್ಸೆ ಸ್ವಾಮಿ ಖರಿ ಖರಿ ವಿಷಯ ತಿನ್ನಿ ಕಸು ತಿನ್ನು ಪಾನಿ ಅಪ ನಚಾವ್ನ ಪರ ಪರ ಜಾನಿ ಜಾನಿ ಮನ ನಚಿಕ ಅವಕಾ ಕಿಯ ಹುಚ್ಚ ಪಾನಿ ಪಾನಿ ಪೈಸಾ ಖರ್ಚ ಕಿತ ಜಾಚ ಅಪ ಸುಹನ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಜ್ನೆ ಪಹೋ ಕಿ